ಲಕ್ಷ್ಮೀ ಪ್ರಸನ್ನ, ಮನಸ್ವಿ, ಮಾಹಿತಿ ಚಂದ್ರಯ್ಯ, ಮಲ್ಲವ್ವ, ನರೇಶ್, ಲವಣ್ಯ, ಮೆಹಸಿವಿನ್, ರೇವಂತ್, ಶ್ರೀನು, ಸುಜಾತಾ, ಗ್ರೀಷ್ಮ, ದೀಪಕ್, ರಮೇಶ್, ಕನಕ್, ಲಕ್ಷ್ಮೀ, ಶ್ರೀಜಾ, ಸಾಯಿಕುಮಾರ್ ಆರ್ ಸುಷ್ಮಾ.

0: ಸಾಧಾನಿ
1: ಸಾಧಾನಿ ಮಧಗ ಮಸ
0: ಸಗಮಧನಿ
1: ಸನಿಧ ಮಗತ
0: ನಿಧಗಮಧನಿ
1: ನಿಧ ಮಗತನಿ
0: ಧನಿ ಸಗಮಧ
1: ಧಮಗತ ನಿಧ
0: ಮದನಿ ಸಗಮ ಗದನಿ ಧನಿ ಸ ಗದನಿ ಧನಿ ಸ ಗದನಿ ಧನಿ ಸ ಕಾಲ